0: You are listening to Ragam 24/7 DTH, an exclusive Indian classical music channel.
1: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್.

0: ಭಕ್ತಿ ಕುಸುಮಾಂಜಲಿ ಭಕ್ತಿ ಸಂಗೀತದ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಗಜಮುಖ ವಂದಿಸುವೆ ವಾದಿರಾಜರ ರಚನೆಯೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತಿದ್ದೇವೆ. ಮಾಲತಿ ಶರ್ಮಾ ಹಾಗೂ ಬಿ ಆರ್ ಗೀತಾ ಹಾಡಿದ್ದಾರೆ.
1: ವೆಲ್ಕಮ್ ಟು ಟುಡೇಸ್ ಡಿವೋಷನ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿಯರ್ ಲಿಸ್ನರ್ಸ್, ಲೆಟ್ ಅಸ್ ಬಿಗಿನ್ ದ ಪ್ರೋಗ್ರಾಮ್ ವಿತ್ ಗಜಮುಖ ವಂದಿಸುವೆ, ಸಾಂಗ್ ಬೈ ಮಾಲತಿ ಶರ್ಮಾ ಅಂಡ್ ಬಿ ಆರ್ ಗೀತಾ, ರಿಟನ್ ಬೈ ವಾದಿರಾಜಾ.

0: ಆನಂತರ ಪುರಂದರದಾಸರ ಒಂದು ರಚನೆ, ಅಂದಿಂದ ನಾನಿನ್ನ ನೆರೆ ನಂಬಿದೇನು, ಆರ್ ಎಸ್ ರಮಾಕಾಂತ್ ಹಾಡಿದ್ದಾರೆ.
1: ಆರ್ ಎಸ್ ರಮಾಕಾಂತ್ ನೌ ಪ್ರೆಸೆಂಟಿಂಗ್ ಅ ಕಂಪೋಸಿಷನ್ ಆಫ್ ಪುರಂದರದಾಸ ಉಗ ಭೋಗ, ಆಫ್ಟರ್ ದಟ್ ಅಂದಿಂದ ನಾನಿನ್ನ ನೆರೆ ನಂಬಿದೆನು.
2: ಮನಶುದ್ಧಿಯಿಲ್ಲದವಗೆ ಮಂತ್ರದ ಫಲವೇನು,

0: ನಾಗವಲ್ಲಿ ನಾಗರಾಜ್ ಅವರು ಹಾಡಿರುವ ವಾದಿರಾಜರ ಒಂದು ರಚನೆ ದಾರಿಯ ತೋರೋ ಗೋಪಾಲ.
1: ದಾರಿಯ ತೋರೋ ಗೋಪಾಲ, ರಿಟನ್ ಬೈ ವಾದಿರಾಜ, ಸಂಗ್ ಬೈ ನಾಗವಲ್ಲಿ ನಾಗರಾಜ್.

0: ಎಲ್ಲಿರುವನು ರಂಗ ಕನಕದಾಸರ ರಚನೆ ಕೇಳಿ ವೃಂದಗಾನದಲ್ಲಿದೆ.
1: ನೌ ಲೆಟ್ ಅಸ್ ಲಿಸನ್ ಟು ಕೋರಸ್. ಎಲ್ಲಿರುವನು ರಂಗ ರಿಟನ್ ಬೈ ಕನಕದಾಸ.

0: ಪಾಪಿಯ ಧನ ಪ್ರಾಯಶ್ಚಿತ್ತಕ್ಕಲ್ಲದೆ. ಬಸವೇಶ್ವರರ ವಚನವಿದು. ಮೈಸೂರು ಅನಂತಸ್ವಾಮಿ ಹಾಡಿದ್ದಾರೆ.
1: ನೌ ಅ ವಚನ ರಿಟನ್ ಬೈ ಬಸವೇಶ್ವರ, ಸಾಂಗ್ ಬೈ ಮೈಸೂರು ಅನಂತಸ್ವಾಮಿ. ಪಾಪಿಯ ಧನ ಪ್ರಾಯಶ್ಚಿತ್ತಕ್ಕಲ್ಲದೆ.

0: ಆರ್.ಎಸ್. ರಮಾಕಾಂತ್ ಅವರ ದನಿಯಲ್ಲಿ ಗೋಪಾಲದಾಸರ ಒಂದು ರಚನೆ ರಾಮನಾಮ ಭಜಿಸಿದ ಬಗೆ.
1: ರಾಮನಾಮ ಭಜಿಸಿದ ಬಗೆ, ರಿಟನ್ ಬೈ ಗೋಪಾಲದಾಸ, ಸಂಗ್ ಬೈ ಆರ್.ಎಸ್. ರಮಾಕಾಂತ್.

0: ಬಾಲಮುರಳಿ ಕೃಷ್ಣ ಅವರ ದನಿಯಲ್ಲಿ ಶ್ರೀಪಾದರಾಯರ ಒಂದು ರಚನೆ, ಸ್ವಾಗತಂ ಕೃಷ್ಣ ಶರಣಾಗತಂ ಕೃಷ್ಣ.
1: ಡಾಕ್ಟರ್ ಬಾಲಮುರಳಿ ಕೃಷ್ಣ ನೌ ಪ್ರೆಸೆಂಟಿಂಗ್ ಸ್ವಾಗತಂ ಕೃಷ್ಣ ಶರಣಾಗತಂ ಕೃಷ್ಣ, ಸಂಗ್ ಬೈ ಡಾಕ್ಟರ್ ಎಂ ಬಾಲಮುರಳಿ ಕೃಷ್ಣ, ರಿಟನ್ ಬೈ ಶ್ರೀಪಾದರಾಯ.

0: ಸಕಲ ಕೆಲ್ಲಕ್ಕೆ ನೀನೇ ಅಕಳಂಕ ಗುರುವೆಂದು. ಮೂಪಿನ ಷಡಕ್ಷರಿಯವರ ಈ ರಚನೆ ಕೇಳಿ ಆರ್ ಕೆ ಶ್ರೀಕಂಠನ್ ಹಾಗೂ ಸಂಗಡಿಗರು ಹಾಡಿದ್ದಾರೆ.
1: ನೌ ಲೆಟ್ ಅಸ್ ಲಿಸನ್ ಟು ಅ ಕಾಂಪೋಸಿಷನ್ ಆಫ್ ಮೂಪಿನ ಷಡಾಕ್ಷರಿ ಸಂಗ್ ಬೈ ಆರ್ ಕೆ ಶ್ರೀಕಂಠನ್ ಅಂಡ್ ಕೋರಸ್ ಸಕಲ ಕೆಲ್ಲಕ್ಕೆ ನೀನೇ ಅಕಳಂಕ ಗುರುವೆಂದು.

0: ಬಿಆರ್ ಗೀತಾ ಅವರ ದನಿಯಲ್ಲಿ ವಿಜಯದಾಸರ ಒಂದು ರಚನೆ ಪಾದ ಭಕ್ತರನ್ನು ಪೊರೆವ ಪಾದ.
1: ಬಿಆರ್ ಗೀತಾ ನೌ ಪ್ರೆಸೆಂಟಿಂಗ್ ಅ ಕಾಂಪೋಸಿಷನ್ ಆಫ್ ವಿಜಯದಾಸ, ಪಾದ ಭಕ್ತರನ ಪೊರೆವ ಪಾದ.

0: ಭಕ್ತಿ ಕುಸುಮಾಂಜಲಿ ಭಕ್ತಿ ಸಂಗೀತದ ಕಾರ್ಯಕ್ರಮವನ್ನ ಈ ಸಮಯ ನೀವು ಕೇಳಿದ್ದು. ಈ ಹೊತ್ತಿನ ಭಕ್ತಿ ಸಂಗೀತದ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ.
1: Dear listeners, this was today's devotional music program. This program is a contribution of Akashavani Bengaluru, anytime, Indian music.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ 100.1 ಎಫ್ಎಂ. ಅಮೃತ ಗುರುಕುಲ ಸಂಗೀತ ಪಾಠ ಹೇಳಿಕೊಡುತ್ತಾರೆ ಶ್ರೀ ವಿದ್ಯಾರಾಮನಾಥ್. ಭಾಗವಹಿಸುವ ವಿದ್ಯಾರ್ಥಿನಿ
1: ದೀಪಶ್ರೀ.
2: ನಮಸ್ತೆ ಮೇಡಮ್.
3: ನಮಸ್ತೆ. ಪ್ರಾಕ್ಟೀಸ್ ಮಾಡಿ ಬಂದಿದ್ದೀರಾ?
2: ಹಾ, ಮಾಡಿದ್ದೇನೆ.
3: ಇಲ್ಲಿವರೆಗೂ ಹಾಡಿ ತೋರಿಸ್ತೀರಾ ಒಮ್ಮೆ?

0: ಅರ್ಥ ಆಯ್ತಾ? ಅನುಪಲ್ಲವಿಯ ಸಾಹಿತ್ಯ ಮರುನಿ
1: ಮರುನಿ
0: ಕನ್ನ
1: ಕನ್ನ
0: ಶ್ರೀನಿವಾಸ ದೇವ
1: ಶ್ರೀನಿವಾಸ ದೇವ
0: ಮಾನಮುತೋ ನನ್ನು
1: ಮಾನಮುತೋ ನನ್ನು
0: ಕಾಪಾಡುಟ
1: ಕಾಪಾಡುಟ
0: ಇದಿ
1: ಇದಿ
0: ಸಮಯಮುರ
1: ಸಮಯ.

0: ಇಲ್ಲಿವರೆಗೂ ಅಭ್ಯಾಸ ಮಾಡಿ ಬನ್ನಿ. ಮುಂದಿನ ತರಗತಿಯಲ್ಲಿ ಪಲ್ಲವಿ ಅನುಪಲ್ಲವಿ ಸೇರಿಸಿ ಹಾಡಿ ನೋಡೋಣ.
1: ಧನ್ಯವಾದ.
2: ಅಮೃತ ಗುರುಕುಲ ಸಂಗೀತ ಪಾಠ ಕೇಳಿದಿರಿ. ಹೇಳಿಕೊಟ್ಟವರು ಶ್ರೀವಿದ್ಯಾ ರಾಮನಾಥ್, ಭಾಗವಹಿಸಿದ ವಿದ್ಯಾರ್ಥಿನಿ
1: ದೀಪಶ್ರೀ.
2: ಈ ಕಾರ್ಯಕ್ರಮ ಅಮೃತವರ್ಷಿಣಿ ಸಂಗೀತ ವಾಹಿನಿಯ ಕೊಡುಗೆ.

0: ಪಾಕಿಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ರಘುನಾಥ್ ನಾಕೋಡ್ ಅವರಿಂದ ತಬಲಾ ವಾದನ ಅಲ್ ತೀನ್ ತಾಲ್.
1: ಲಿಸನ್ ಟು ಹಿಂದೂಸ್ತಾನಿ ತಬಲಾ ಸೋಲೋ ಬೈ ಪಂಡಿತ್ ರಘುನಾಥ್ ನಾಕೋಡ್. ತಾಲ್ ತೀನ್ ತಾಲ್.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ರಘುನಾಥ್ ನಾಕೋಡ್ ಅವರಿಂದ ತಬಲಾ ವಾದನ ಕೇಳಿದಿರಿ. ವಯಲಿನ್ ಸಹಕಾರ ನೀಡಿದವರು ಶಂಕರ್ ಕಬಾಡಿ. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕೇಳಿ ಕೃಷ್ಣ ಹಾನ್ಗಲ್ ಅವರ ಗಾಯನ. ರಾಗ್ ಮಾರು ಬಿಹಾಗ್, ಖಯಾಲ್ ವಿಲಂಬಿತ್ ಏಕ್ತಾಲ್ ರಸಿಯಾ ಓ ನಜಾ, ಧೃತ್ ತೇಂತಾಲ್ ಅಂಬುವಾ.
1: ಯು ಆರ್ ಲಿಸ್ನಿಂಗ್ ಟು ತಬ್ಲಾ ಸೋಲೋ ಬೈ ಪಂಡಿತ್ ರಘುನಾಥ್ ನಾಕೋಡ್. He was accompanied on violin lehra by Sri Shankar Kabadi. Continuing the concert, now listen to vocal recital by Srimati Krishna Hangal. Rag Maru Bihag, Khyal Vilambit Ek Taal, Rasiya Ho Na Ja, Dhrit Teen Taal Ambua.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕೃಷ್ಣ ಹಾನಗಲ್ ಅವರ ಗಾಯನ ಕೇಳಿದಿರಿ. ಪಕ್ಕವಾದ್ಯ ಸಹಕಾರ ನೀಡಿದವರು ತಬಲ ಸೂರಜ್ ಪುರಂದರೆ, ಹಾರ್ಮೋನಿಯಂ ಡಿ ಕುಮಾರ್ ದಾಸ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಶ್ರೀಮತಿ ಕೃಷ್ಣ ಹಾನಗಲ್. ಶಿ ವಾಸ್ ಅಕಂಪನಿಡ್ ಆನ್ ತಬ್ಲಾ ಬೈ ಶ್ರೀ ಸೂರಜ್ ಪುರಂದರೆ ಅಂಡ್ ಹಾರ್ಮೋನಿಯಂ ಬೈ ಡಿ ಕುಮಾರ್ ದಾಸ್.
2: ದಿಸ್ ಪ್ರೋಗ್ರಾಮ್ ಇಸ್ ಅ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಧಾರವಾಡ. ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಆಲಿಸೋಣ ಎಸ್ ಸುಪ್ರದೀಪ್ ಅವರ ಕೊಳಲು ವಾದನ. ಪಕವಾದ್ಯದಲ್ಲಿ ವೈಲಿನ್ ವಿದ್ವಾನ್ ಮೈಸೂರು ಆರ್ ದಯಾಕರ್, ಮೃದಂಗ ಎಚ್ ಎಸ್ ಕೃಷ್ಣಮೂರ್ತಿ. ಮೊದಲಿಗೆ ಪುರಂದರದಾಸರ ದೇವರನಾಮ, ಶರಣು ಸಿದ್ಧಿವಿನಾಯಕ, ಸೌರಾಷ್ಟ್ರ ರಾಗ ಮಿಶ್ರ ಛಾಪುತಾಳ. ವೆಲ್ಕಮ್ ಟು ಟುಡೇಸ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ವಿ ಬ್ರಿಂಗ್ ಯು ಫ್ಲೂಟ್ ರಿಸೈಟಲ್ ಬೈ ಎಸ್ ಸುಪ್ರದೀಪ್. ಅಕಂಪನಿಸ್ಟ್ಸ್ ಆರ್ ಆನ್ ದ ವೈಲಿನ್ ವಿದ್ವಾನ್ ಮೈಸೂರು ಆರ್ ದಯಾಕರ್, ಆನ್ ದ ಮೃದಂಗಂ ಎಚ್ ಎಸ್ ಕೃಷ್ಣಮೂರ್ತಿ. ಟು ಬಿಗಿನ್ ವಿತ್ ದೇವರನಾಮ ರಿಟನ್ ಬೈ ಪುರಂದರದಾಸ, ಶರಣು ಸಿದ್ಧಿವಿನಾಯಕ, ಸೌರಾಷ್ಟ್ರ ರಾಗ ಮಿಶ್ರ ಚಾಪುತಾಳ.

ಈ ವಸುಧ ಶಹನರಾಗ ಆದಿತಾಳದಲ್ಲಿದೆ. ತ್ಯಾಗರಾಜರ ರಚನೆ. ನೌ ಅ ಕಾಂಪೋಸಿಷನ್ ಆಫ್ ತ್ಯಾಗರಾಜ ಸೆಟ್ಟು ಶಹನರಾಗ ಆದಿತಾಳ ಈ ವಸುಧ.

ಇನ್ನೀಗ ಪಟ್ನಂ ಸುಬ್ರಹ್ಮಣ್ಯ ಅಯ್ಯರ್ ವಿರಚಿತ ಮರಿವೇರೆ ದಿ ಕೆವರಮ್ಮ ಲತಾಂಗಿರಾಗ ಖಂಡ ಚಾಪುತಾಳದಲ್ಲಿದೆ. ಮರಿವೇರೆ ರಿಟನ್ ಬೈ ಪಟ್ನಂ ಸುಬ್ರಹ್ಮಣ್ಯ ಅಯ್ಯರ್, ಸೆಟ್ ಟು ಲತಾಂಗಿರಾಗ ಖಂಡ ಚಾಪುತಾಳ.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಸ್ ಸುಪ್ರದೀಪ್ ಅವರ ಕೊಳಲು ವಾದನ ಆಲಿಸುತ್ತಿದ್ದೀರಿ. ವಯಲಿನ್ ಸಹಕಾರ ವಿದ್ವಾನ್ ಮೈಸೂರು ಆರ್ ದಯಾಕರ್, ಮೃದಂಗ ಎಚ್ ಕೃಷ್ಣಮೂರ್ತಿ. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಈಗ ತ್ಯಾಗರಾಜರ ಕೃತಿ ಕಾಂಭೋಜಿರಾಗ ಆದಿತಾಳದಲ್ಲಿದೆ ಎವರಿ ಮಾಟ. Dear listeners, you are listening to flute recital by S. Supradeep. Accompanists are on the violin Vidwan Mysuru R. Dayakar, on the mridangam H. S. Krishnamurthy. Continuing the program now, let us listen to a composition of Tyagaraja set to Kambhojiraga Adithala, Evari Mata.

ಇದುವರೆಗೂ ಎಸ್ ಸುಪ್ರದೀಪ್ ಅವರ ಕೊಳಲು ವಾದನ ಆಲಿಸಿದ್ರಿ. ವಯಲಿನ್ ಸಹಕಾರ ನೀಡಿದವರು ವಿದ್ವಾನ್ ಮೈಸೂರು ಆರ್ ದಯಾಕರ್, ಮೃದಂಗ ಎಚ್ ಎಸ್ ಕೃಷ್ಣಮೂರ್ತಿ. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ಯು ಜಸ್ಟ್ ಹರ್ಡ್ ಫ್ಲೂಟ್ ರಿಸೈಟಲ್ ಬೈ ಎಸ್ ಸುಪ್ರದೀಪ್. ಇಟ್ ವಾಸ್ ಅಕಂಪನೀಡ್ ಆನ್ ದ ವಯಲಿನ್ ಬೈ ವಿದ್ವಾನ್ ಮೈಸೂರು ಆರ್ ದಯಾಕರ್ ಆನ್ ದ ಮೃದಂಗಂ ಎಚ್ ಎಸ್ ಕೃಷ್ಣಮೂರ್ತಿ. ದಿಸ್ ಪ್ರೋಗ್ರಾಮ್ ಇಸ್ ಅ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು. ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

0: 100.1 ಮೆಗಾಹರ್ಟ್ಸ್ಗಳು. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಸತೀಶ್ ಭಟ್ ಅವರ ಗಾಯನ ಕೇಳುವಿರಿ. ರಾಗ್ ಅಹಿರ್ ಭೈರವ್, ಖಯಾಲ್ ವಿಲಂಬಿತ್ ಏಕ್ತಾಲ್ ತೇರೋ ಜಿಯಾ ಸುಖ್, ಧೃತ್ತಿಂತಾಲ್ ಬೇಗ ಬೇಗ ಆವೋ ಮಂದಿರ.
1: ಲಿಸನ್ ಟು ಹಿಂದೂಸ್ತಾನಿ ವೋಕಲ್ ರಿಸೈಟಲ್ ಬೈ ಶ್ರೀ ಸತೀಶ್ ಭಟ್. ರಾಗ್ ಅಹಿರ್ ಭೈರವ್, ಖ್ಯಾಲ್ ವಿಲಂಬಿತ್ ಏಕ್ತಾಲ್, ತೇರೋ ಜಿಯಾ ಸುಖ್, ಧೃತ್ತಿಂತಾಲ್ ಬೇಗ ಬೇಗ ಆವೋ ಮಂದಿರ.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಸತೀಶ್ ಭಟ್ ಅವರ ಗಾಯನ ಕೇಳಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ಶರಣ್ ಕುಮಾರ್ ಗುತ್ತರಗಿ, ವಯಲಿನ್ ಶಂಕರ್ ಕಬಾಡಿ. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ಮೊಯಿನ್ ಖಾನ್ ಅವರಿಂದ ಸಿತಾರ್ ವಾದನ ಕೇಳುವಿರಿ. ರಾಗ್ ನಟ್ ಭೈರವ್.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಶ್ರೀ ಸತೀಶ್ ಭಟ್. ಹಿ ವಾಸ್ ಅಕಂಪನಿಡ್ ತಬ್ಲಾ ಬೈ ಶ್ರೀ ಶರಣ್ ಕುಮಾರ್ ಗುತ್ತರ್ಗಿ ಅಂಡ್ ಆನ್ ವಯಲಿನ್ ಬೈ ಶ್ರೀ ಶಂಕರ್ ಕಬಾಡಿ. ಕಂಟಿನ್ಯೂಯಿಂಗ್ ದಿ ಕಾನ್ಸರ್ಟ್ ನೌ ಲಿಸನ್ ಟು ಸಿತಾರ್ ರಿಸೈಟಲ್ ಬೈ ಶ್ರೀ ಮೊಯಿನ್ ಖಾನ್ ರಾಗ್ ನಟ್ ಭೈರವ್.

0: ಇದುವರೆಗೆ ಮೊಹ್ಸಿನ್ ಖಾನ್ ಅವರಿಂದ ಸಿತಾರ್ ವಾದನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ಶಶಿಕಾಂತ್ ಕುಲಕರ್ಣಿ. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ಸಿತಾರ್ ರಿಸೈಟಲ್ ಬೈ ಶ್ರೀ ಮೊಹ್ಸಿನ್ ಖಾನ್. ಹಿ ವಾಸ್ ಅಕಂಪನಿಡ್ ಆನ್ ತಬಲಾ ಬೈ ಶ್ರೀ ಶಶಿಕಾಂತ್ ಕುಲಕರ್ಣಿ.
2: ದಿಸ್ ಪ್ರೋಗ್ರಾಂ ಇಸ್ ಕಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಧಾರವಾಡ್, ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್. ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಆರ್ಕೆ ಪದ್ಮನಾಭ ಮತ್ತು ಡಾ ನಾಗರಾಜ್ ರಾವ್ ಹವಾಲ್ದಾರ್ ಅವರ ಹಾಡುಗಾರಿಕೆಯ ಜುಗಲ್ಬಂದಿ ಕಾರ್ಯಕ್ರಮ. ಪಕ್ಕವಾದ್ಯದಲ್ಲಿ ವಯಲಿನ್ ಸಹಕಾರ ವಿದ್ವಾನ್ ಸಿ ಎನ್ ಚಂದ್ರಶೇಖರ್ ಅವರಿಂದ, ಮೃದಂಗ ವಿದ್ವಾನ್ ಸಿ ಚೆಲುವರಾಜು, ತಬಲಾ ಪಂಡಿತ್ ರವೀಂದ್ರ ಯಾವಗಲ್, ಹಾರ್ಮೋನಿಯಂ ಸಾತ್ ಉಮಾಕಾಂತ್ ಪುರಾಣೇಕ್. ಕೇಳಿ ಗಜಮುಖ ವಂದಿಸುವೆ ಮಾಯಾ ಮಾಳವ ಗೌಳರಾಗ ಆದಿತಾಳದಲ್ಲಿದೆ ವಾದಿರಾಜರ ರಚನೆ. ವೆಲ್ಕಮ್ ಟು ಟುಡೇಸ್ ಕರ್ನಾಟಕ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ವಿ ಬ್ರಿಂಗ್ ಯು ಓಕಲ್ ಜುಗಲ್ ಬಂದಿ ಬೈ ಆರ್ ಕೆ ಪದ್ಮನಾಭ ಅಂಡ್ ಡಾಕ್ಟರ್ ನಾಗರಾಜ್ ರಾವ್ ಹವಾಲ್ದಾರ್. ಆ ಕಂಪನೀಸ್ ಆರ್ ಆನ್ ದ ವಯಲಿನ್ ವಿದ್ವಾನ್ ಸಿ ಎನ್ ಚಂದ್ರಶೇಖರ್, ಆನ್ ದ ಮೃದಂಗಂ ವಿದ್ವಾನ್ ಸಿ ಚೆಲುವರಾಜು, ತಬಲಾ ಪಂಡಿತ್ ರವೀಂದ್ರ ಯಾವಗಲ್ ಅಂಡ್ ಹಾರ್ಮೋನಿಯಂ ಸಾತ್ ಉಮಾಕಾಂತ್ ಪುರಾಣೇಕ್. ಟು ಬಿಗಿನ್ ವಿತ್ ಗಜಮುಖ ವಂದಿಸುವೆ, ರಿಟನ್ ಬೈ ವಾದಿರಾಜ, ಸೆಟ್ ಟು ಮಾಯ ಮಾಳವ ಗೌಳರಾಗ ಆದಿತಾಳ.

ಇನ್ನೀಗ ಪುರಂದರದಾಸರ ರಚನೆ ರಾಮ ಮಂತ್ರವ ಜಪಿಸೋ ಪೂರ್ವಿ ಕಲ್ಯಾಣಿ ರಾಗ ಆದಿತಾಳ. ನೌ ಅ ಕಾಂಪೋಸಿಷನ್ ಆಫ್ ಪುರಂದರದಾಸ ಸೆಟ್ ಟು ಪೂರ್ವಿ ಕಲ್ಯಾಣಿ ರಾಗ ಆದಿತಾಳ ರಾಮ ಮಂತ್ರವ ಜಪಿಸೋ.

ಇದುವರೆಗೂ ಆರ್ಕೆ ಪದ್ಮನಾಭ ಮತ್ತು ಡಾಕ್ಟರ್ ನಾಗರಾಜ್ ರಾವ್ ಹವಾಲ್ದಾರ್ ಅವರ ಹಾಡುಗಾರಿಕೆಯ ಜುಗಲ್ ಬಂದಿ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ವೈಲಿನ್ ನುಡಿಸಿದವರು ವಿದ್ವಾನ್ ಸಿಎನ್ ಚಂದ್ರಶೇಖರ್, ಮೃದಂಗ ವಿದ್ವಾನ್ ಸಿ ಚಲುವರಾಜು, ತಬಲಾ ಪಂಡಿತ್ ರವೀಂದ್ರ ಯಾವಗಲ್, ಹಾರ್ಮೋನಿಯಂ ಸಾತ್ ಉಮಾಕಾಂತ್ ಪುರಾಣಿಕ್. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ಯು ಜಸ್ಟ್ ಹರ್ಡ್ ವೋಕಲ್ ಜುಗಲ್ ಬಂದಿ ಬೈ ಆರ್ ಕೆ ಪದ್ಮನಾಭ ಅಂಡ್ ಡಾಕ್ಟರ್ ನಾಗರಾಜ್ ರಾವ್ ಹವಾಲ್ದಾರ್. ಅಕಂಪನಿಸ್ ಆನ್ ದ ವಯಲಿನ್ ವಿದ್ವಾನ್ ಸಿ ಎನ್ ಚಂದ್ರಶೇಖರ್, ಆನ್ ದ ಮೃದಂಗಂ ವಿದ್ವಾನ್ ಸಿ ಚಲುವರಾಜು, ಆನ್ ದ ತಬಲಾ ಪಂಡಿತ್ ರವೀಂದ್ರ ಯಾವಗಲ್ ಅಂಡ್ ಹಾರ್ಮೋನಿಯಂ ಸಾತ್ ಉಮಾಕಾಂತ್ ಪುರಾಣಿಕ್. ದಿಸ್ ಪ್ರೋಗ್ರಾಮ್ ಇಸ್ ಎ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು. ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.